ಕಣ್ಣಪ್ಪನೇ, ಅದೇ ಅದೇ ಸಭಾಪದೇ, ಅದೇ ಅದೇ ಸಭಾಪದೇ, ಪಟ್ಟೆಯಡಿಕ್ಕು ಆಂಡವನೇ.